0: ಬಾಂಬೆ ಸುದ್ದಿ.
1: ಸೈಬರ್ ಅವಕಾಶ ಲಾಂಕೇಯ ಹದಗಸ್ಮ
2: ಲೈವ್ ಎಫ್ಎಂ. liveFM.lk.

0: ಸಂಧ್ಯಾ ರಾತ್ರಿ ದಹಯಾಯಿ ಹತಲಿಹಾಯಿ
1: ಲೈವ್ ಎಫ್ ಎಂ
2: ರುಹುನಟ ರಾಜರಾಟ ಸಿಂಕಡಗಲಟ www.liveFM.lk

0: ಸೈಬರ್ ಅವಕಾಶೆ ಲಾಂಕೇಯ ಹದಗಸ್ಮ
1: ಲೈವ್ ಎಫ್ಎಂ ಲೈವ್ ಎಫ್ಎಂ ಡಾಟ್ ಎಲ್ ಕೆ